ಹಗುರು ನಾಡಿ ಸದ್ದ ಪಗದ ಸದ್ದು ಕತ್ತಾರೆ ಹಗುರು ನಾಡಿ ಸದ್ದ ಬಗರೆ ಕತ್ತಳಾಂಗು ತಗತಳಾಂಗು ತಗದಿಗು ತಳಕ್ಕು ತತ್ತಾರೆ ಸರಿಗ ತತ್ತಾಗ ಕಪಾಲ ಪದ್ಯಂ ತಗದಾಪದನ್ನು ತತ್ತನು ಬಗರ ತಿಲ್ಲ ಅದರ ರಾನುಗನ ಬಂದರಿ ಗಿಡದ ಕತ್ತಾರೆ ಹಗುರೆ ನಾಡಿ ನಿಮ್ಮಿ ಸಮಗ ನಿಮ್ಮಿ ಕತ್ತಾರೆ ಹಗುರೆ ನಾಡಿ